ಬ್ರಹ್ಮಮಲಾಧರವು ನಿಲ್ಲುವೈ ಪುಲರುಡವೇ ಕಾಂಡಗಲಂ ಬ್ರಹ್ಮರೂಪಂ ಸರ್ವಪರಿ ಪೂರಣ ಮಾಂ ಶಿವಂತನ್ನಾಣೈ ಶಾಸ್ತ್ರೀಯದಿ ಸಂಗೈ ಸತ್ಯಂ ತಾನ್ ತುವರುಡ್ರ ಅಜ್ಞಾನಂ ಬ್ರಹ್ಮರೂಪಂ ದ್ವೈತಮೆನು ಅದಂಚೇನು ಬ್ರಹ್ಮರೂಪಂ ಮಗಿರುಡ್ರ ವಿಜ್ಞಾನಂ ಬ್ರಹ್ಮರೂಪಂ ಮಾರುಪಡ ಸಗಜದಿಲೆ ಬ್ರಹ್ಮರೂಪಂ ತಿಳುಕುಟ್ರ ಬ್ರಹ್ಮಮಲಾದರುಳುಮಿಲ್ಲೈ ತಿರುಗಿಂದ್ರ ತಿರುಗೆಲ್ಲಾಂ ಬ್ರಹ್ಮರೂಪಂ ನಿಗರಟ್ರ ಪರಮಶಿವನ್ ಪದಂ ತನ್ನಾಣೈ ನಿಗತಿಯದಿ ಐಯ್ಯವಿಲೈ ಸತ್ಯಂ ತಾನ್ ವಿರಿವಾಣ ದಿಗಮಯಂ ಬ್ರಹ್ಮರೂಪಂ ವಿವಗಾರ ಯಾವಯುಮೇ ಬ್ರಹ್ಮರೂಪಂ ಪರಮಾತ್ಮ ಯಾವಯುಮೇ ಬ್ರಹ್ಮರೂಪಂ

ಅನವರದಮ್ಮೈ ವರವೇ ಅರಿವಾಯ್ಮೆಯಿಂದ ಕಾರಣವುಮಾದ ಬ್ರಹ್ಮಮೇ ನಾನ್ ಕಲ್ಪನೆಯು ಮರುವಾದ ಬ್ರಹ್ಮಮೇ.